ಸಿಂಗ್. ಬೋಬಿಗಿ ನುಪಿ ಚಿಂಕೈ ಹುನ್ಬಿಗಿ ಸಕ್ತಂದ ಲೈಶ್ರಮ್ ಸ್ತನ ಹನ್ಬಿ ದೇಬಿ. ಪ್ರೋಗ್ರಾಮ್ ಕಂದಕ್ ತೌಬಿ ನುಪಿ ಅಮಗಿ ಸಕ್ತಂ ಲಾಂಕಿಬಿ ಅನೌಬಂ ರೋಷ್ಯಾ ದೇವಿ. ನುಪ ಅಮಗಿ ಸಕ್ತಂದ ಅರಿಬಂ ಶಾಂತಿ ಕುಮಾರ್ ಶರ್ಮಾ. ಲೀಲಾ ಇಬ ಮೊಯರಂಗ್ಥೇಮ್ ಇನಾವ್. ಲೀಲಾ ಪುಥೋಕ್ಪ ಅಧಿಕಾರಿ ಮಯುಂ ಗೀತ್ ಚಂದ್ರ ಶರ್ಮಾ. ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಸಿಂಗ್.

0: ಜಹೀರಾ ಫಮಸಿದಗಿ ಸೊರೋಖೈಬಂ ಉಮೋನಿಗಿ ಖೊಂಜೆಲ್ದ ಚಾಂದಂ ಶ್ಯಾಮಾ ಚರಣ್ಣ ಸೈರೆಂಗ್ಬ ಮೊಯರಾಂಗ್ಥೇಮ್ ತಿಕೇನ ಸೈರಾಂಗ್ಬ ನಾಕ್ಪಿಗನಿ ಮೊಯರಾಂಗ್ಥೇಮ್ ತಿಕೇಂದ್ರ ಮದಿ ಸಾಂದಂ ಶ್ಯಾಮಾ ಚರಣ್ಣ ಸೈರಾಂಗ್ಬ ಇಸೈ ಹಸಿಗ ಲೊಯ್ನನ ತಾಂಕಕ್ಸಿದ ಮಣಿಪುರಿ ಫಮದಿ ಮತಂ ಇಸೈಸಿಂಗ್ ಲಾಂಥೋಕ್ತುನ ತಾಹಂಜಬ ಲೊಯ್ಜರಿ ಆಕಾಶವಾಣಿ ಇಂಫಾಲ್ ಹೌಜಿ ಅಯುಕ್ಕಿ ಪುಂಗ್ ತರಾಮಥೊಯ್ ಮಿನಿಟ್ ಯಾಂಕೈ ತರೆತ್ ಚಟ್ಲಿ ನೈಹಾಕಿ ಮತುಂಗ್ದ ಕಂಗ್ಲಾ ಚೆನಿಲ್ಗೆ ಅನಿಶುಭ ಥೌರಂ ಮೇಡಿಯಂ ವೇವ್ ಮೀಟರ್ ಚಹುಮ್ ನಿಫು ದಶಮಿಕ್ ಅಮಾ ಕಿಲೋಹರ್ಸ್ ಚನಿಪಾನ್ ಮರಿಫುನಿಥೊಯ್ದ ತೊಂಗಾನ ತಾಬ ಫಂಗ್ಬಿರಗನಿ ಥೌರಂ ಸಂದೋಕ್ತನ ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗಾಯ್ ಚೆನಲ್ದಗಿನಿ
1: ಇರಂದಂ ಇರೈಚಾಗಿನಿ ಖನ್ನ ನಹಾ ಅಹನ್ ಖಾಯ್ದನ ಮತಂ ಮತಂಗೆ ಥೊಕ್ನರಪ್ಪ ಮಿಯೋಯ್ ಕಯ ಗಸಿ ಐಕ್ವಿನ ಥಿಂಗರಿ
2: ಮಕಲ್ ಮಕಲ್ಗೆ ಇಲೆಕ್ಷನ್ ಲಾಕ್ಪದ ಅನೋಬ ಅರಿಬ ಕ್ಯಾಂಡಿಡೇಟ್ ಸಿಂಗ್ ಚಂಗ್ಯಂಗಿದಮ ತೋಲುತ್ತುನ ಲೈಬಾಕ್ ಸೇಂಬದ ಅಚೋಬ ಸರು ಜ್ಞಾನಬ ಹೋನರಿ
1: ಮಿಚಂ ಐಕ್ವಿ ಮಯಾಮ್ನಸು ಮಕೋಯ್ಬು ಕನಾನು ಕರಿ ಥಬಕ್ ತೌಕ್ರಬಗೆ ಅದುಗ ಕರಿ ಕರಿ ತೌರಕನಿ ಹಾಯ್ಬಸಿದಿ ಖಂಗ್ನಿಂಗ್ಲಿ
2: ಲಾಕದೋರಿಬ ಮಣಿಪುರ್ಗೆ ಇಲೆಕ್ಷನ್ದ ಕ್ಯಾಂಡಿಡೇಟ್ ಒಯ್ಬಿನಿಂಗ್ಲಿಬ ಸಿಂಗಿ ವಕಲ್ವನ್ ಫೊಂದೋಕ್ಚನಬ ಅಮದಿ ಮಿಯಾಮ್ದ ಮಸಕ್ ತಾಕ್ಚನಬ ಮಿನಿಟ್ ಅಹುಮ್ದಗಿ ಮಂಗ ಫೌಗ್ವ ರೇಡಿಯೋಗೆ ಕುತಾಂಗ ಸಂದೋಕ್ನಬ ಮತಂ ಥಂಜರಿ
1: ಸ್ಪಾನ್ಸರ್ ತೌದುನ ಸಂದೋಕ್ಚಗದಬ ಥೌರಂಸಿಗಿದಮಕ್ ಆಕಾಶವಾಣಿ ಇಂಫಾಲ್ಗೆ ಕಮರ್ಷಿಯಲ್ ಸೆಕ್ಷನ್ದ ತಾನಬಿಯು

0: ನುಮಿದಾಂಗ್ ಪುಂಗ್ ಮಾಪನ್ ಮಿನಿಟ್ ಕುಂಟ್ರಾ ಮಂಗ ಲಾಂಥೋಕ್ತುನ ಚಾಂಜಗನಿ ಚಯೋಲ್ಗಿ ಮಪಾವು ಪೂಬ ಥೌರಂ ಚಯೋಲ್ಸಿದ ಥೌರಂ ಲಾಂಥೋಕ್ಪಿಗದಬಿ ನಿಲ್ ಶ್ರೀ ಹೈಸ್ನಾಮ್ ಆಗಸ್ ಬಾನಿಂ ಫಾಲ್ ಹೌಜಿಕ್ ನುಮಿತ್ ಯುಂಬಗಿ ಪುಂಗ್ ತರಾನಿಥೋಯ್ ತಾರೆ ಮಣಿಪುರಿದ ನುಮಿತ್ ಯುಂಬಗಿ ಪಾವು ತಾಬಿರಸಿ
1: ಆಕಾಶವಾಣಿ ಇಂಫಾಲ್ ಗಂಗೊಮ್ ಗಾಂಥೋಯ್ನ ಪಾವು ಪಾಜರಿ ಅಹಾನ್ಬದ ಮರುಓಯ್ಬ ಪಾವು ಕಾಮ್ಜೋಂಗ್ ಜಿಲ್ಲಾದ ಅಂಗರಾಂಗ್ ಮಿಯೋಯ್ ಮರಿ ಹಾತ್ಕಿಬಗಿ ಥೌದೋಕ್ಪು ಯಾನಿಂಗ್ದಬ ಫೋಂಗ್ದುನ ತಾಂಖುಲ್ ನಗಾಲೋಂಗ್ ನಂಗಸಿ ಏಯುಕ್ತಗಿ ಕೌಕಿಬ ಪುಂಗ್ ಕುನ್ಮರಿಗಿ ಬನ್ನ ಉಖ್ರುಲ್ ಅಮಸೊಂಗ್ ಕಾಮ್ಜೋಂಗ್ ಜಿಲ್ಲಾಗಿ ಮಹುಸಾಗಿ ಪುನ್ಸಿದ ಸೌನ ಅಕಾಯ್ಬ ಥೋಕ್ಲೆ ಎನ್ಇ ಸಿನ ಸೆಲ್ ಥಾದಬ ಡೈರಿ ಫಾರ್ಮಿಂಗ್ ಪ್ರೊಜೆಕ್ಟ್ಗೆ ಮಖಾದ ಮಣಿಪುರ್ಗಿ ಸೆಡ್ಯೂಲ್ ಕಾಸ್ಟ್ ಫಾರ್ಮರ್ಸಿಂಗ್ದ ನೌಪುರಬಿ ಸನ್ಬಿಸಿಂಗ್ ಅಸಿ ಎಂಥೋಕದೌರಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹೈರಿ ಮಿಪುಂ ಕುದಿಮಕ್ನ ಸರುಕ್ ಯಾರಬತದ ಬಿಕ್ಸಿತ್ ಭಾರತ್ಗೆ ಪಾಂದಂ ಫಂಗ್ಬ ಗಮ್ಗನಿ ಅಮಸೊಂಗ್ ಮೇಕ್ ಇನ್ ಇಂಡಿಯಾ ಥೌರಾಂಗ್ ಹೌದೋಕಿಬ ಅಸಿ ಸಹಿ ತರಾನಿಥೋಯ್ ಮಪುಂ ಫಾರೆ ತಾಂಖುಲ್ ನಗಾಲೋಂಗ್ ನಂಗಸಿ ಅಯುಕ್ತಗಿ ಉಖ್ರುಲ್ ಅಮಸೊಂಗ್ ಕಾಮ್ಜೋಂಗ್ ಜಿಲ್ಲಾ ಯಾವ್ನ ತಾಂಖುಲ್ ತಾಬ ಮಫಂಸಿಂದ ಕೌಕಿಬ ಪುಂಗ್ ಕುನ್ಮರಿಗಿ ಬನ್ನ ಜಿಲ್ಲಾ ಅನಿ ಅಸಿಗಿ ಮಹುಸಾಗಿ ಪುನ್ಸಿದ ಸೌನ ಕಾಯ್ಬ ಥೋಕ್ಲೆ ಗರಾಂಗ್ ನುಂಥಿಲ್ ಕಾಮ್ಜೋಂಗ್ ಹೆಡ್ ಕ್ವಾರ್ಟರ್ಸ್ದಗಿ ಕಿಲೋಮೀಟರ್ 35 ಲೈಬ ಪಿಲೋಂಗ್ದ ತಾಂಖುಲ್ ಫುರುಪ್ಗೆ ಮಿಯೋಯ್ ಮರಿ ಹಲಂಬಬು ಯಾನಿಂಗ್ದಬ ಫೋಂದೋಕ್ತುನ ಬನ್ನದು ಕೌಬನಿ ಅಯ್ಕೊಯ್ಗೆ ಉಖ್ರುಲ್ ಪಾವುಮಿ ಸೋಥಿಂಗ್ ಸಿಮರೇನ ಹೈ ಖುದಕ್ತ ಕೌರುಕ್ಪ ಬನ್ನಸಿನ ಮರಂ ಒಯ್ದುನ ಉಖ್ರುಲ್ ಅಮಸೊಂಗ್ ಕಾಮ್ಜೋಂಗ್ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಸಿಂದ ಕೈಥೇಲ್ ಅಮಸೊಂಗ್ ದುಕಾನ್ಸಿಂಗ್ ಥೋಂಗ್ಲೋನರೆ ಲೈರಿಕ್ ತಂಫಮ್ಸಿಂಗ್ ಹಾಂಗ್ದ್ರೆ ಲಂಬಿದ ಗಾರಿ ಸೇಂದ್ರೆ ಮಿಯಾಮ್ಸು ಯುಮ್ ಯುಮ್ದಗಿ ಇಥೋಕ್ ಥೋಕ್ನದ್ರೆ ಪೊಲೀಸ್ಗೆ ಪಾವು ಪಲ್ಲದುನ ಅಯ್ಕೊಯ್ಗೆ ಪಾವುಮಿನ ಹೈ ಥೌದೋಕ್ಥೋಕಿಬ ಮಫಂ ಅದುದ ಕಾಮ್ಜೋಂಗ್ ಪೊಲೀಸ್ ಸಂಗ್ಸಿಂದುನ ಹಕ್ಸಾಂಗ್ಸಿಂಗ್ ಅದು ಲೌಕಲಬ ತುಂಗ್ದ ಕಾಮ್ಜೋಂಗ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ದ ಪೋಸ್ಟ್ ಮಾರ್ಟಮ್ ತೌಕ್ರೆ ಮಸಿ ನುಂಥಿಲ್ ಪುಂಗ್ ಅಮ ಮಖಾಯ್ ಅದ್ವಾಯ್ದ ಕಾಮ್ಜೋಂಗ್ ಡಿಸ್ಟ್ರಿಕ್ ಹೆಡ್ ಕ್ವಾರ್ಟರ್ಸ್ದ ಮಿಯಾಮ್ನ ಅವಾಬ ಫೋಂದೋಕ್ಲಬ ಮತುಂಗ್ದ ಹಕ್ಸಾಂಗ್ಸಿಂಗ್ ಅದು ಇಮುಂಗ್ ಮನುಂಗ್ದ ಸಿನರಬ ಯಾಯ್ ಹೈರಿ ಮಣಿಪುರ್ಗೆ ಸೆಡ್ಯೂಲ್ ಕಾಸ್ಟ್ ಫಾರ್ಮರ್ಸಿಂದ ನೌಪುರಬಿ ಸನ್ಬಿಸಿಂಗ್ ಎಂಥೋಕ್ಪಗಿ ಥೌರಂ ಅಮ ಅಸಿ ನುಂಥಿಲ್ ಪುಂಗ್ ಅಹುಂದ ಇಂಫಾಲ್ ಇಸ್ಗೆ ಸಂಜನ್ ಥೋಂಗ್ ಮನಾಕ್ತ ಲೈಬ ವೆಟರಿನರಿ ಕಂಪ್ಲೆಕ್ಸ್ಗೆ ಫಾರ್ಮರ್ಸ್ ಟ್ರೈನಿಂಗ್ ಹಾಲ್ದ ಪಾಂಗ್ಥೋಕದವ್ರಿ ಮಣಿಪುರ್ ಸರ್ಕಾರ್ಗೆ ಡೈರೆಕ್ಟೊರೇಟ್ ಆಫ್ ವೆಟರಿನರಿ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ ಸರ್ವಿಸಸ್ ಮಣಿಪುರ್ನ ಸಿನ್ಬ ಥೌರಂ ಅದು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ನ ಸೆಲ್ ಥಾದಬ ಡೈರಿ ಫಾರ್ಮಿಂಗ್ ಎ ವೇ ಆಫ್ ಲೈಫ್ ಫಾರ್ ಸೆಡ್ಯೂಲ್ ಕಾಸ್ಟ್ ಫಾರ್ಮರ್ಸ್ ಆಫ್ ಮಣಿಪುರ್ ಹೈಬ ಪ್ರೊಜೆಕ್ಟ್ಗೆ ಮಖಾದ ಪಾಂಗ್ಥೋಕ್ಪನಿ ಸನ್ಬಿ ಎಂಥೋಕ್ಪಗಿ ಥೌರಂ ಅದುದ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಚಾಂದ್ ಸಿಂಗ್ ಸರ್ಗ್ ಯಾಗನಿ ಇಂಫಾಲ್ ಈಸ್ಟ್ ಜಿಲ್ಲಾಗಿ ಮುಂಗ್ಜಮ್ದ ಲೈಬ ಎಜುಕೇಶನಲ್ ಆ್ಯಂಡ್ ಸೋಷಿಯಲ್ ಅಪ್ಲಿಪ್ಮೆಂಟ್ ಆರ್ಗನೈಜೇಷನ್ ಸಿಂಧುನ ಲಿಕ್ವಿಡ್ ಬಯೋ ಫರ್ಟಿಲೈಜರ್ ಪುಥೋಕ್ಪಗಿ ಥೌರಂ ಅಮ್ಮ ಹಯೇಂಗ್ ನುಂಥಿಲ್ ಮಣಿಪುರ್ ಪ್ರೆಸ್ ಕ್ಲಬ್ ಇಂಫಾಲ್ದ ಪಾಂಗ್ಥೋಕ್ಲಗನಿ ಥೌರಂ ಅದುದ ಸಿ ಎಸ್ ಐ ಆರ್ ನೈಸ್ ಬ್ರಾಂಚ್ ಲ್ಯಾಬ್ ಲಂಫೆಲ್ ಪಾಟ್ ಇಂಫಾಲ್ಗೆ ಚೀಫ್ ಸೈಂಟಿಸ್ಟ್ ಡಾಕ್ಟರ್ ಎಸ್ ಪಿರೋಕುಮಾರ್ ಸಿಂಗ್ ಅಮಸೊಂಗ್ ಮಸಕ್ ನಾಯ್ಬ ಮಿಯೋ ಕ್ಯಾ ಸರುಕ್ ಯಾಗನಿ ತಂಗೈ ಫದನ ನುಮಿತ್ ಕುದಿಂಗಿ ಸಂಗ್ಬ ಪೊಲಂಸಿಂಗ್ ಯಾವ್ಬ ಪೊಚ್ಚೈ ಪೂಬ ಗಾರಿ ಸಾ ಮಯಾಂಖೈಗಿ ಕನ್ಬೋಯ್ ಅಮ ಮಸಿಸು ಜಿರಿಬಾಮ್ದಗಿ ಇಂಫಾಲ್ ಜಿರಿಬಾಮ್ ನಂಬಿದ ಇಂಫಾಲ್ಮ್ದ ಥೊರಕ್ಲೆ ಅಯ್ಕೊಯ್ಗೆ ಜಿರಿಬಾಮ್ ಪಾವುಮಿನ ಹೈ ಗಾರಿಸಿಂಗ್ ಅದುಗೆ ಮನುಂಗ್ದ ಎಲ್ ಪಿ ಜಿ ಟ್ಯಾಂಕರ್ 20 ಪೆಟ್ರೋಲ್ 20 ಅಮಸೊಂಗ್ ಡೀಸೆಲ್ 23 ಯಾವ್ನ ಟ್ಯಾಂಕರ್ 42 ಅಮಸೊಂಗ್ ಸಿಮೆಂಟ್ ಹಿದಾಕ್ ಆಲು ಅಮಸೊಂಗ್ ಸಂಗೋಮ್ನ ಚಿಂಗ್ಬ ಪೂಬ ಗಾರಿ 39 ಯಾವ್ರಿ ಮೇಘಾಲಯದ ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಅಮಸೊಂಗ್ ಒಥೆಂಟಿಕೇಶನ್ಗೆ ಥಬಕ್ ಕಯಾ ಯಾಮ್ನ ಕುಮಾಂಗ್ ಚೌಕ್ಸಿಲ್ಲಬಗೆ ಹೈಬ ಯೆಂಗ್ಸಿನಬ ರಾಜ್ಯ ಥಾಕಿ ಯುನಿಕ್ ಐಡೆಂಟಿಫಿಕೇಶನ್ ಇಂಪ್ಲಿಮೆಂಟೇಶನ್ ಕಮಿಟಿಗೆ ಮಿಫಮ್ ಮಂಗರಾಂಗ್ ಶಿಲಾಂಗ್ದ ಪಾಂಗ್ಥೋಕ್ರೆ ಮಿಫಮ್ ಅದುದ ರಾಜ್ಯಗೆ ಚೀಫ್ ಸೆಕ್ರೆಟರಿ ಡಾಕ್ಟರ್ ಶಕೀಲ್ ಪಿ ಅಹಮದ್ನ ಸಭಾಪತಿ ಒಯ್ಕಿ ಅಮಸೊಂಗ್ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾಗೆ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಗಚಾನ್ ಜಿಮಿಕ್ ಅಮದಿ ಅತೈ ಆಫಿಸಿಯಲ್ಸಿಂಗ್ ಸರುಕ್ ಯಾಕಿ ಮಿಫಮ್ ಅದುನ ಪೋಕ್ಪದಗಿ ಸಹಿ ಮಂಗ ಫಾವುಗೆ ಅಂಗಾಂಗ್ಸಿಂಗ್ಬು ಆಧಾರ್ ಎನ್ರೋಲ್ಮೆಂಟ್ಗೆ ಥಬಕ್ ಖುಮಾಂಗ್ ಯಾಂಗ್ಸಿನ್ನಬು ಕನ್ನಕಿ ಮತಮ ಚಾನಾ ಬಯೋಮೆಟ್ರಿಕ್ ಅಪ್ಡೇಟ್ ತೌಬನ ಮಹಿರೋಯ್ಸಿಂಗ್ ಸರ್ಕಾರ್ಗೆ ಸ್ಕೀಮ್ ಅಮಸೊಂಗ್ ಸ್ಕಾಲರ್ಶಿಪ್ ಫಂಗ್ಬದ ಅಮದಿ ನೆಟ್ ಜಿ ಅಮಸೊಂಗ್ ಕ್ವೇಟ್ನ ಚಿಂಗ್ಬ ಕಂಪಿಟೇಟಿವ್ ಪರೀಕ್ಷಾಸಿಂಗ್ ಥಾಬದ ಕುದೊಂಗ್ಚಾಹಲಿ ಮಿಫಮ್ ಅದುದ ಅನೌಬ ಆಧಾರ್ ಆ್ಯಪ್ಗೆ ಮತಾಂಗ್ದ ಅಮಸೊಂಗ್ ರಾಜ್ಯ ಸರ್ಕಾರ್ಗೆ ವಿಭಾಗಸಿಂಗ್ ಅಮದಿ ಯು ಐ ಡಿ ಎ ಐಗೆ ಮರಕ್ತ ನಿಂಗ್ಥಿನ ಥಬಕ್ ಪೈಖಮಿನದುನ ಆಧಾರ್ ನಂಬರ್ಗೆ ಥಬಕ್ ಖುಮಾಂಗ್ ಯಾಂಗ್ನ ಚಂಗ್ಸಿನ್ಬ ಅಮಸೊಂಗ್ ಮತಮ ಚಾನಾ ಬಯೋಮೆಟ್ರಿಕ್ ಅಪ್ಡೇಟ್ ತೌದುನ ಸರ್ವಿಸ್ ಡೆಲಿವರಿ ಫಗರಹನ್ನಬ ವಾಫಂಸಿಂಗ್ ಖನಕಿ ಅಸ್ಸಾಂದ ನಗಾಂವ್ ಲೋಕಸಭಾಗೆ ಮರಕ್ಕೆ ಮಿಖಲ್ಗಿದಮಕ್ ಇಲೆಕ್ಟ್ರಾನಿಕ್ ಭೋಟಿಂಗ್ ಮೆಷಿನ್ಸಿಂಗ್ಗೆ ಅನಿಸುಬ ತಾಂಕಕ್ಕೆ ರೆಂಡಮೈಜೇಷನ್ಗೆ ಥಬಕ್ ಲೋಯ್ರೆ ರೆಂಡಮೈಜೇಷನ್ಗೆ ಥಬಕ್ ಅದು ನಗಾಂವ್ಗೆ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸರ್ಗೆ ಆಫೀಸ್ದ ಪಾಂಗ್ಥೋಕಿ Maduda Mikhal gi General Observer amasung jati amasung raija thaki sakhanglaba rajniti dol singi mehut sing sergya ki maragasida nagaon lok sabha gi mar ki Mikhal gi damak boi khomba gi thabakan khelakli tongan tongan ba rajniti dol gi lusing basingna kendra dugi mafong kya da satuna boi khomba gi thabak chathari rajniti dol sing amasung mirep singna mari lena basing dagi mangjona na ayab lokdrabadi Mikhal gi rally amasung meeting na singba pangthok tana ba khanghali Tripura ki Rajapal Indrasena Reddy Nalu na hairi Raja si wagi pothok pothok pa amasung wada yumpham oiba udyog singi maru oiba raja ma oiri Agartala gi Lichu Bagan dalaiba Bamboo and Cane Development Institute ta chatpada wapham simhang na phungdoki bani Tripura gi tongan tongan ba makhal gi wasing marang kaina phangli masina tongan tongan ba pothok sing sabada seasonary Rajapal na hai Wagi polam sing sabagi udyog singna miyam da thabak piba amasung entrepreneurship ki lamda khudong jaba kya phanghan bangam gane Rajapal na self help group singda advance oiba technology ki training piduna amasung machines na duna sokri table na singba polam sing sana bu sohai ki tabir ba pawasya kasbani Imphal da gini Pradhan Mantri Narendra Modi na hairi Mipung khuding makna saruk yarabata da Biksit Bharat ki pandam phangba ngamgani. Ngasi Uttar Pradesh ki Varanasi dagi Gujarat ki Bhatnagar phawba Seba Sankalp Abhiyan gi makha da Seba Jatra satliba singa video conferencing gi khuthang da wari sanabada Pradhan Mantri na hai Bhatnagar da Mangonda maha ki punsi gi masak lepnaba gi maruiba machak sing adu pikhi aduga Kasi na Mangonda magun sing adu gi masing langam draba masu sangbikhi. Makhal makhagi seba kya tawduna naha oriba miyoi singna khungchat asibu amuka hena mai pakhale haina magna nungaiba phungdokhi. Pradhan Mantri na hai hauki basahi tara nitho asida Bharat ki saharga khunganga leiramba khena badu singtha ningai oina hantha hale. Ngasi di khungangi infrastructure sing ningthina phagat le. Leba asigi nupi singi markta maromdom lepsaba ngambagi sakti suhengat le. Make in India thaurang haudokiba ngasi sahi tara nithoi mapung phare leba asibu pochai saba namuna puthokpa amasung innovation gi mayol ohenaba pandamda inkum jale singani tara mari gi ngasi gi numira sida make in India thaurang asi haudokibani thaurang asi na pothok puthokpa sel thadaba amasung odiyok pumna makta makhoi gi taubang amba sakti henger handuna Bharat ki pochai saduna puthokpugi masak chauna ol halle Akashvani paumina hai How ki basahi sing asida make in Indiana lalolitik amasung sel thadaba sing bu Bharat ki pochai saduna puthokpagi khongchatta anoba khudong jaba kya phanghalle thaurang asi make in India 2.0 gi makhada amukhena saukthok halle thaurang asi na hujik tongan tongan ba sector kuntareta thoidok pamitiang thamli madugi manung da tara manga na manufacturing da amasung tarani thoina service sector dani Minimum government, maximum governance, cyber wakalona lamjing duna thausil tharang sing matam gajuna na semdok na basu honari. Pradhan Mantri Narendra Modi na miyam gi seba tarok pa sahi kun manga mapung pharak le. Khongset asi jan seba se des seba haiba wakalona lamjing bani amasung hanba leitaba ase pa phirep ka loina na makha sa thari. Seba amasung su sasangi wakalona lamjing duna Inkum jali singani ni futaret phawbada Biksit Bharat ohenabagi pandam phangnaba sarkar na hanba leitana honari punna saukhatmina ba amasung khunaida sakti piba haiba ka thokpa sina miyamgi punsida chawna awanba purakli

0: ಐಬಂ ಶ್ಯಾಮ್ಗೆ ಖುಂಜಲ್ದ ಬಿಜಯಂತ ಕುಮಾರ್ ಶರ್ಮನ ಸೈರಿಂಗ್ಬ ಮತಮಿಸೈ ಸಿಗಲೋಯ್ನ ತಾಂಕಕ್ಸಿದ ಅರಿಬ ಮಣಿಪುರಿ ಮತಮಿಸೈ ಸಿಂಗ್ ಲಾಂಥೋಕ್ತನ ತಾಹಂಜಬ ಲೋಯ್ಚರೆ. ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಂಗ್ತಿಲ್ಗಿ ಪುಂಗ್ ಅಮ ಮಿನಿಟ್ ಯಾಂಖೈ ನಿಪಾನ್ ಚಲ್ಲೆ ಮಣಿಪುರಿದ ಮರೋಯ್ಬ ಪಾವ್ ತಾವಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಸಿಕ್ ಫಾವುಗಿ ಮರೋಯ್ಬ ಪಾವ್ದ ತಾಂಕುಲ್ ನಗಾಲೋಂಗ್ನ ಸೇ ಯುಕ್ತಗಿ ಉಖ್ರುಲ್ ಅಮಸುಂಗ್ ಕಾಮ್ಜೋಂಗ್ ಜಿಲ್ಲಾ ಯಾವ್ನ ತಾಂಕುಲ್ ತಾವ ಮಫಂಸಿಂಗ್ದ ಕೌಖಿಬ ಪುಂಗ್ ಕುನ್ಮರಿಗಿ ಬನ್ನ ಜಿಲ್ಲಾ ಅನಿ ಇಸಿಗಿ ಮಹುಸಾಗಿ ಪುನ್ಸಿದ ಸೌನ ಅಕಾಯ್ಬ ಥೋಕ್ಲೆ. ಗರಂಗ್ ನುಂಗ್ತಿಲ್ ಕಾಮ್ಜೋಂಗ್ ಹೆಡ್ ಕ್ವಾರ್ಟರ್ಸ್ದಗಿ ಕಿಲೋಮೀಟರ್ ಕುಂಠಾ ಮಂಗ ಸತ್ಲಗ ಲೈಬ ಪಿಲೋಂಗ್ದ ತಾಂಕುಲ್ ಫುರುಕ್ಕಿ ಮಿಯೋಯ್ ಮರಿ ಹಲಂಬಬು ಯಾನಿಂಗ್ದಬ ಫೋಂಗ್ದೋಕ್ತುನ ಬನ್ ಅದು ಕೌವನಿ. ಇಂಫಾಲ್ ವೆಸ್ಟ್ ಕಮಾಂಡೋ ನಂಗರಂಗ್ ಕೆ ಸಿ ಪಿ ಎಂ ಎಫ್ ಎಲ್ ಗಿ ಮಿಯೋಯ್ ಅನಿ ಪಾಸ್ವೆ ಪೊಲೀಸ್ ಸ್ಟೇಷನ್ಗೆ ಮನುಗ್ ಚನ್ಬ ತಬುಂಗ್ ಖೋಕ್ ಮೇಯಾಯ್ ಲಿಕಾಯ್ದಗಿ ಫಾರೆ. ಮಕೋಯ್ದಗಿ ದಿತೋ ನೆತರ್ಗ ಲೋಯ್ನ ಸೈನೀಸ್ ಹ್ಯಾಂಡ್ ಗ್ರೆನೇಡ್ ಅನಿ ಮ್ಯಾಗ್ಝಿನ್ಗ ಲೋಯ್ನ ಪಿಸ್ತೋಲ್ ಅಮ್ಮ ಅಮಸುಂಗ್ ಹೊಂದ ಆಕ್ಟಿವ ಅಮ ಫಾಗತ್ಲೆ. ಅತೋಪ ಥೌಕ್ದೋಕ್ ಅಮದ ಇಂಫಾಲ್ ವೆಸ್ಟ್ ಕಮಾಂಡೋನ ಲಾಂಗ್ಜಿಂಗ್ದಗಿ ಗರಂಗ್ ಆರ್ ಪಿ ಎಫ್ ಪಿ ಎಲ್ ಎಗಿ ಮಿಯೋಯ್ ಅಮ ಫಾರೆ. ಮಿಯೋಯ್ ಅಸಿ ಬಿಷ್ಣುಪುರ್ ಜಿಲ್ಲಾಗಿ ಪೊಂಬಿ ಖೋಕ್ ಮೇಯಾಯ್ ಲಿಕಾಯ್ದಗಿನಿ ಮಹಾಕ್ ಮಿಯಾಮ್ದಗಿ ನಮ್ದುನ ಸೆಲ್ ಖಾಯ್ಬದ ಸೇನಬ ಮಿಸಕ್ನಿ ಹೈರಿ. ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯಗಿ ಸಾ ಮತರ ಸುಬ ಮಪು ಕುಮನ್ ಥೌರಮ್ ಅಸಿ ಇಂಫಾಲ್ಗಿ ನಿತ್ಯ ಪಾಚು ಥೆಕ್ತ ಲೈಬ ಥಂಬಾಲ್ ಸಂಗ್ಲೆಂದ ಪಾಂಗ್ಥೋಕ್ರೆ. ಥೌರಮ್ ಅದುದ ಬಿಜೆಪಿ ಮಣಿಪುರ ಪ್ರದೇಶ್ಗೆ ಪ್ರೆಸಿಡೆಂಟ್ ಎ ಸರ್ದಾ ದೇವಿನ ಲುಸಿಂಗ್ದುನ ಪಂಡಿತ್ ಅಸಿಗಿ ಮಫಮ್ ಫೋಟೋದ ಲೈಸು ಕತ್ತುನೆ ಕೈಖುಮ್ನಬ ಉತ್ಕಿ. ಕೇಂದ್ರಗಿ ಇನ್ವೈರನ್ಮೆಂಟ್ ಫೋರೆಸ್ಟ್ ಅಮಸುಂಗ್ ಕ್ಲೈಮೇಟ್ ಚೇಂಜ್ ಮಂತ್ರಿ ಭೂಪೇಂದ್ರ ಯಾದವ್ನ ಅಸಿ ನ್ಯೂ ದೆಹಲಿದ ಕೆಪಾಸಿಟಿ ಎನ್ಹಾನ್ಸ್ಮೆಂಟ್ ಫಾರ್ ಇಫೆಕ್ಟಿವ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೊಜೆಕ್ಟ್ಗೆ ವರ್ಕ್ಶಾಪ್ ಅಮ ಹೌದೋಕ್ರೆ. ಮೇಕ್ ಇನ್ ಇಂಡಿಯಾ ಥೌರಂಗ್ ಹೌದೋಕಿಬ ಅಸಿ ಸಹಿ ತರನಿಥೋಯ್ ಮಪುಂಗ್ ಫಾರೆ. ಲೈಬ ಅಸಿಬು ಪೋಚೈ ಸಾಬ ನಮೂನಾ ಪುಥೋಕ್ಪ ಅಮಸುಂಗ್ ಇನ್ನೋವೇಷನ್ಗೆ ಮಯೋಲ್ ಉಹೆನಬ ಪಾಂದಮ್ದ ಇಂಗ್ ಕುಂಜಾ ಲಿಸಿಂಗ್ ನಿ ತರಾಮರಿಗಿ ಅಸಿಗಿ ನುಮಿಟ್ ಅಸಿದ ಮೇಕ್ ಇನ್ ಇಂಡಿಯಾ ಥೌರಂಗ್ ಅಸಿ ಹೌದೋಕಿಬನಿ. ಅಮಸುಂಗ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಏಷ್ಯನ್ ಗೇಮ್ಸ್ದ ಮಿಕ್ಸ್ ಫೋರ್ ಇಂಟು 400 ಮೀಟರ್ ರಿಲೇದ ಲುಪಾಗಿ ತಕ್ಮಾನ್ ಫಂಗ್ಲಕ್ರಬ ಲೈಬಾ ಅಸಿಗಿ ಅಥ್ಲೆಟ್ ಮನು ಟಿ ಎಸ್ ಪುಭಾಮಾ ಎಂ ಆರ್ ಬಿಶಾಲ್ ಟಿ ಕೆ ಅಮಸುಂಗ್ ಬಿಥಿಯಾ ರಾಮದಾಸ್ಪು ಥಗತ್ಪ ಫೋಂಗ್ದೋಕ್ರೆ ಪಾವು ಲುಯ್ಜರೆ.
0: ಥರಮ್ ಸಂದೋಕ್ತುನ ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚೆನ್ನೆಲ್ದಗಿನಿ. ಹೌಸಿಕ್ ನುಂಗ್ಥಿಲ್ಗೆ ಪುಂಗ್ ಅನಿ ತಾರೆ ದೆಹಲಿದಗಿ ರಿಲೇದ ಇಂಗ್ರಾಜಿದ ಪಾವ್ ತಾವಿರಸೇ.

ಮಾಥಂಗಿ ಅನಿಸುಬ ಒಯ್ನ ಲೋಕಚೋರಿ ಬಚೇತ್ ಅಸಿನ ಖಾಜಿರಿ ಮಮಾಂಗ್ದಗಿ ಲೈಮಹಲ್ನ ಥಾಬಿರಕ್ಪ ಚೇತ್ನಿ ತಾಜನಿಂಗೆ ಹಾಯ್ದುನ ಖನ್ಬಿರಕ್ಲಿಬ ಇಸೈ ಅಸಿ ಕಾ ಮಸಿಂಗ್ ಕುನ್ಮರಿ ಫಿಲಮ್ ಅಸಿದಗಿ ಅಮರ್ಜಿತ್ ಲೌರೆಂಬಂ ಅಮದಿ ಇಮರೆಲ್ ಲೈಸಾಂಗ್ ಥೆಮ್ ಅನಿಗಿ ಅಪುನ್ಬ ಖೊಂಜಲ್ದ ದಾಲೋಮ್ ಗುರು ಮಯುಮ್ನ ಸೈರೆಂಬ ತೇಸ್ ನಿಂಥೌಜಾನ ಸೈರಾಂಗ್ ಬೈಸೈನಿ ಕುದುಲ್ ತಮ್ಜರಿ ತಾಮಿನಸಿ.

ಸಾರಬಲ ಅಂಬಲ್ಗಿ ನುಂಗ್ ಸಾಮರಕ್ಸಿದ ಮಿಯಾಮ್ಗಿ ಸೇವಾ ತೌಬಿಬದ ತಸೆಂಗ್ನ ವರಂಗನಿ ಖಂಜೆ ಇಸಾಗಿ ಇಥೌ ನಿಖನ್ನ ಥೌರಂ ಲಾಂಥೊಕ್ಪಿರಿಬ ಮೇಡಮ್ ಆರ್ ಜೆಬು ಅವಾಬ ಚೋಕ್ಥಬ ಯಾವುದಬ ಒಯ್ಬಿಯು ಥೌ ನಿಜರಿ ಹೈದುನ ಸುಮನ್ ಲೈಶ್ರಮ್ ಹೈನ ಲೈಬ ಚೇತಮದಗಿ ಮರು ಮಖಕ್ನ ಇಬಿರಕ್ಲಿ ಆಕಾಶವಾಣಿ ಇಂಫಾಲ್ಗಿ ಥೌಮಿ ಅಮ ಒಯ್ನ ಮರುಪ್ಸಿಂಗ್ನ ಕೊಯ್ದಾಬ ಇಸೈಸಿಂಗ್ ಲಾಂಥೊಕ್ಚದುನ ಆಕಾಶವಾಣಿ ಇಂಫಾಲ್ಗಿ ಮೈಕೈದಿಗಿ ಥೌಗಲ್ ತೌಜಬ ಚೋಕ್ಥಬ ಲೈಜದೆ ಮರುಪ್ಸಿಂಗ್ಸು ನುಂಗಾಯ್ನ ಇಸೈ ತಾಮಿನಸಿ ಕೊಯ್ದಾಬಿಬ ಇಸೈಸು ಲೇಪ್ತನ ಖನ್ಬಿರಕ್ತುನ ಅಯ್ಯಗಿ ಥರಂಸಿಬು ಹೇನ ಹೇನ ಮಪುಂಗ್ ಪಹನ್ಸೆ ಮಥಂಗಸಿದಿ ಲೊಕಚರಿಬ ಚೇತ್ ಅಸಿದಿ ನೋಮೈಥೆಂ ಪಹಾರಿಗಿ ಖೊಂಜೆಲ್ದ ಕುಕ್ ಕುಕ್ರು ಖೋಂಗ್ ಲಿಲ್ಲಂ ಖುನೂನ ಹೈಬ ಇಸೈ ಅದು ತಾಜಗಿ ಹೈದುನ ಸರಾಂಗ್ ಪಾತ್ತಗಿ ರಿಸಿಕಾಂತ ಯಾಂಬೆಂನ ಥಾಬಿರಕ್ಪ ಚೇತ್ ಅಮನಿ ಲೊಕಚರಿಬ ಮರುಕಿ ಇಸೈ ಲಾಂಥೊಕ್ಚರಿ ಪುನ್ನತಾಮಿನಸಿ

ಇಸೈ ಸಿಬು ಖನ್ಬಿರಕ್ಲಿಬ ಮರುಪ್ಶಿಂಗ್ನ ಪಂಗೈ ಅಕ್ರಮ್ ಲೇಕಾಯ್ದಗಿ ಅಕ್ರಮ್ ಅಮಿತಾ ಬಾಬಾ ನಿಂಥೆಮ್ಜಾವ್ ಬಾಬುನಿ ಲೈಶ್ರಮ್ ಮೇಮ್ಶನ ನಂಬೋಲ್ ಥಿಯಾಮ್ದಗಿ ಉಮೇಮಾ ಅಮಸುಂ ಅವಾಂಗ್ ಹುನೌದಗಿ ಅಗನಿ

ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯಿಗೆ ಶ್ಯಾಮತರ ಸೂಪ ಮಪೋಕುಮೊಂದ ಮಣಿಪುರ್ಗೆ ರಾಜ್ಯಸಭಾ ಎಂಪಿ ಮತ್ತು ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಅಧಿಕಾರಿ ಮೇಮ್ ಸರ್ದಾ ದೇವಿನ ಲುಸಿಂಗ್ಬಾಸಿಗೆ ಮಫಮ್ದ ಇಕಾಯಿ ಕುಮ್ನಬ ಉಲಿ. ಸೋಷಿಯಲ್ ಮೀಡಿಯಾದ ತಗಲಪ್ಪ ವರೋಲಮದ ಶ್ರೀಮತಿ ಸರ್ದಾ ದೇವಿನ ಹೈ

0: 만족해 이세이 세겔로이나 다카가시다 마리프리 마타 미세이싱 란톡서바 로이저리 더럼 선독들어 다한 자리 바시아 가스파니 임팔기 FM 상하이 채널니 하우지노미당이 뿡마펄 메릿 군 차마가 세계 니포니 토이 세트키바가 로이나 뿡펌시다 란톡세리 제이월시다 더럼 란톡 비리비 닐스리 헤스람 더럼 부톡바 세골샘로마
1: Asangba umang wamangi nung shiraba manambu inglaba malya nung sidna chendu na puba lamdam mahousagi phajarabai saigaloina na ayukpu yakairiba chingdol na leichilbu sokliba iramdamni manipur mapal naidraba prakiti gi phajaba khutsemna magul hapli angauba leichil mafol nungda sangbana ba chingdol na koishinba tarang tarang ba loktak laijana sagging mingselgum Ningtina leitingli Inglaba kuntangni prakitigi Malangi tantada ling ling jagoi sariba leirang sing Leptana chentarakliba turil ki ichil Tamna tariba nung shiraba ucheki konjilna nung shibi ma manipurgi pajababu He namasek mangal pibiri Prakitigi pajaba hairabadi yengba tamakna saithaba ngamloi Taseng namak prakitigi irul nungda changlabadi thamoi ihulbu Hengathali, Korogi Masik Mangalna, Chingmaida Tarakpada, Sana Machugum, Ningti Jana Uhali, Manipur, Kala Sanskriti Gilamda, Mapal Naidana, Nganthuri, Dharma Kayagi Itilfam Oiduna Lairiba, Lairai Pakum Ningtiba, Lamdamni, Manipur. Pungjasida, Ngasisu Pujarakli, Sangai Channel Da, Lakadauriba Chayol Mapau Puba Thauram, Chayol Sida. Hayeng, September Gitang Kuntaruk, Thang Janumit, Ayuk Pung Tare Taba Matamda, Khonjal Nachom Thorumda, Sanduk Chagani, Chayol Sida Manipur, Thoram Puthokpi, Sagol Sem Roma, Puthokpada Tengbang Basing, Sanglakpam Dev Chandra, Irumbam Manishanamadi, Yureka Yurembam, Thoramasiki Sarukamo Oina Taba Fangbigani, Haikru Hidongba Natki Oiba Thoram, Thoramasi Chahi Kudingi, Langbal Tha Pankhalakpa Ekadasi Numita Pangtui, Imphal West ki manung channa laiba sagolban bizoi gobinda moiranglai mathanga pat haina khangna ba pat asida mapungoi ba thoram pangthok nei haikru chamaga supna nipan gi pareng marakta khupna kakhal oina amasung cheng machang chama supna nipan gi pareng mabungo sri sri bizoi govinda madi mabe marase sori anida hupi duna laisol thoram pangthok tuna lamda masigi ing tappa nungsi chanaba masung chahonga hongba pinabiu haina pangthok pa thoram asiga mari lainana haukiba september kuni thoida pangthokiba thoram asigi matangda sri sri bizoi govinda ji sevayat committee gi secretary rajkumar akesana
2: ring bani thogi sana hakta leibang ning thogi yai phanaba chai guding Pakthokpa thorum singi marakta haikru hidong usho amane maharaj maturi bimo maiding unnong pok lady khomba anandra sai lining lambi gi ari eno taishinaba ari bubu mangkhidanaba kan honarme langbun gi tarama thuni panba haikru hidong wat thorum pangthokpa haine lemna ki adubu angthok tri gei mamang da langmen tarani panba banglar tiki matam da temai lepa anina ngang thak ting no sabada sana kunyai lupa kunyai katlaga raseshwari govinda da laibak ki yai phanaba mangun nib oina kali sum chatha jar pona chai ye chani ni puri pan chu ba thorum si jo bijon da shwait ka mitra sin je lagda u ji bawta dum chatha rei hanak ki di ai koi du ngwa si da sieng na thoi dna cha ho nga hong ba ha ba do oira ka dra ai na tham jage
1: numit asimak tagi numidang pung tarit mine nifu manga taba matamda tahan jagani paring naina sandukliba radio serial chumlibara aigi khongthang se mapan subatangka lila iba khundongbom joymati devi lila puthokpa maibam ishakanta puthokpa da tingbangba athokpam subhasandra madi asem manglemba
3: haima sidi nasanupina mama bunung sijadana haibangakteni kaino hena khanjilu nu ketoro
4: isana khalibo wakhalsiga Ini orang masing. Isalah, so ini dengan aku tidak salah ni. Ini salah ini nama panggilan.
3: Siapa? Orang tengah ikut.
4: Nungsi sana.
3: Siapa?
4: Mama nak mana yang nak kere?
3: Orang tengah ikut. Siapa sih?
4: Mama lah le nungsi sana.
3: Taja. Siapa ini? ಲಾಲಿಬಸೆ ನಂಗ್ನತೆ ಐನೆ ಐ
1: ತಾಂಗ್ ಕುನ್ ತರೇಟ್ ನೊಂಗ್ಮೈಜಿಂಗ್ ನುಮಿಟ್ ನುಂಗ್ಥಿಲ್ ಪುಂಗ್ ತರಾನಿಥೋಯ್ ಮಿನಿಟ್ ತರಾ ತಾಬ ಮತ್ತಮ್ದ ಖುದೋಲ್ ತಮ್ಜಗನಿ ರೇಡಿಯೋ ಡ್ರಾಮಾ ಬೃಂದಾ ದೇವಿ ತುಳಸಿ ದೇವಿ ಲೀಲಾ ಇಬಿ ಖೋಮ್ಡ್ರಾಮ್ ಪ್ರೊಮಿಲಾ ದೇವಿ ಲೀಲಾ ಪುಥೋಕ್ಪ ಮೈಬಂ ಇಶಾಕಾಂತ ಪುಥೋಕ್ಪದ ತೆಂಗ್ಬಾಂಗ್ ಬಾ ಅಥೋಕ್ಪಂ ಸುಭಾಷ್ ಚಂದ್ರ ಸಿಂಗ್
5: ತುಳಸಿ ನಹ ಕರಂ ಬನುಪಿ ನಪುರೋಯ್ ಬಾಬು ಈಶ್ವರ್ ಮಕ್ತಿ ನಿಂದ್ರಗ ಗೋಪ ಮಚ್ಚ ಸಂಸೇನ್ ಕೃಷ್ಣವೋ ಅಠೋಯ್ ಬನಿ ನಿಂಗ್ಲಿಬ ನಶಕ್ಕನ ಯಂಗ್ ನಿಂಗ್ದೆ
4: ಮಹಾರಾಜ್
5: ನಂಗ್ ಮೈಠೋಂಗಡೊ ಅಮುಕ್ಕನ್ನ ಐಗೆ ಮೀರಂಗಿ ಮಾಂಗ ಚಿತ ಉಲ್ಲಗನೋ
4: ಪಿನಬಿರಿಬ ನಯಾ ಥಂಗ ಸಿಬು ಸಧರ್ಮಿನಿ ಓಯ್ಬಿ

0: ꯀꯔꯤ ꯑꯣꯏꯔꯁꯤꯒꯦ? ꯅꯨꯄꯤ ꯑꯣꯏꯕꯤꯁꯤꯡꯒꯤꯗꯤ ꯃꯄꯨꯔ ꯑꯣꯏꯕꯅ ꯃꯍꯥꯒꯨꯔꯨꯅꯤ꯫ ꯒꯨꯔꯨꯒꯤ ꯌꯥꯊꯪꯒ ꯂꯣꯏꯅꯅ ꯏꯁꯣꯔꯒꯤ ꯁ꯭ꯔꯤ ꯆꯔꯣꯟꯕꯨ ꯅꯤꯡꯒꯗꯕꯅꯤ꯫ ꯁ꯭ꯔꯤ ꯀ꯭ꯔꯤꯁꯅ ꯗꯔꯁꯟ ꯐꯪꯗ꯭ꯔꯤꯉꯩ ꯃꯥꯡꯑꯣꯏꯅꯅ ꯄ꯭ꯔꯥꯅꯅꯥꯠꯀꯤ ꯆꯔꯣꯟꯕꯨ ꯑꯩꯒꯤ ꯊꯝꯃꯣꯏꯅꯨꯡꯗ ꯈꯨꯔꯨꯝꯖꯔꯤꯕ
1: ꯁꯦꯞꯇꯦꯝꯕꯔ 29 ꯅꯤꯡꯊꯧꯀꯥꯕ ꯅꯨꯃꯤꯠꯀꯤ ꯑꯌꯨꯛ ꯄꯨꯡ 7 ꯈꯣꯟꯖꯦꯜꯅ ꯆꯣꯡꯕꯤ ꯊꯧꯔꯝꯗ ꯆꯥꯎꯊꯣꯛꯆꯩ ꯏꯃꯥ ꯃꯅꯤꯄꯨꯔ 31 ꯁꯨꯕ ꯇꯥꯡꯀꯛꯇ ꯂꯥꯏꯔꯦꯝꯕꯤꯒꯨꯝ ꯅꯤꯡꯊꯤꯖꯕ ꯃꯥꯂꯦꯝꯗ ꯃꯅꯤꯄꯨꯔꯕꯨ ꯁꯛ ꯇꯥꯛꯄꯗ ꯑꯆꯧꯕ ꯌꯥꯆꯜ ꯂꯥꯛꯂꯤꯕ ꯂꯣꯛꯇꯥꯛ ꯄꯥꯠꯀꯤ ꯃꯔꯨꯑꯣꯏꯕ ꯋꯥꯐꯝ ꯀꯌꯥꯕꯨ ꯁꯩꯊꯥꯔꯤꯕ ꯊꯧꯔꯝ ꯀꯪꯂꯩꯄꯥꯛ ꯏꯃꯥꯒꯤ ꯃꯊꯥꯅꯨꯡꯗ ꯌꯥꯇꯥꯔꯤꯕꯤ ꯂꯣꯛꯇꯥꯛ ꯄꯥꯠ ꯑꯏꯕꯤ ꯗꯣꯛꯇꯔ ꯑꯣꯏꯅꯥꯝ ꯕꯤꯅꯥꯔꯥꯅꯤ ꯗꯦꯕꯤ ꯑꯦꯁꯤꯁꯇꯦꯟ ꯄ꯭ꯔꯣꯐꯦꯁꯔ ꯗꯤꯄꯥꯔꯠꯃꯦꯟꯠ ꯑꯣꯐ ꯎꯃꯪ ꯂꯥꯏ ꯍꯔꯥꯎꯕ ꯃꯅꯤꯄꯨꯔ ꯌꯨꯅꯤꯚꯔꯁꯤꯇꯤ ꯑꯣꯐ ꯀꯜꯆꯔ ꯊꯧꯔꯝ ꯄꯨꯊꯣꯛꯄ ꯋꯥꯏꯔꯛꯄꯝ ꯁꯔꯕꯖꯤꯠ ꯊꯧꯔꯝ ꯂꯥꯟꯊꯣꯛꯄꯤꯒꯗꯕꯁꯤꯡꯗꯤ ꯀꯣꯟꯖꯦꯡꯕꯝ ꯅꯤꯔꯃꯂꯥ ꯑꯃꯗꯤ ꯀꯣꯟꯁꯝ ꯑꯖꯤꯠ
2: ꯃꯍꯥꯛꯀꯤ ꯏꯪ ꯇꯞꯄ ꯃꯣꯡ ꯍꯥꯗꯕ ꯃꯇꯧꯕꯨ ꯎꯔꯒ ꯂꯥꯏꯔꯦꯝꯕꯤ ꯑꯃꯒꯤ ꯁꯛꯇꯝꯅꯤ ꯈꯟꯅ ꯀꯧꯅꯔꯤ ꯂꯣꯛꯇꯥꯛ ꯂꯥꯏꯔꯦꯝꯕꯤ ꯏꯃꯥ
3: ꯂꯣꯛꯇꯥꯛ ꯄꯥꯠ ꯏꯝꯐꯥꯜꯗꯒꯤ ꯈꯥ ꯅꯣꯡꯆꯨꯞ ꯄꯥꯡꯅ ꯀꯤꯂꯣꯃꯤꯇꯔ 90 ꯔꯣꯝ ꯆꯠꯂꯒ ꯂꯩꯔꯤꯕ ꯃꯐꯝ ꯑꯃꯅꯤ ꯃꯣꯏꯔꯥꯡꯒꯤ ꯂꯝꯗꯝꯗꯒꯤ ꯃꯄꯨꯡ ꯑꯣꯏꯅ ꯂꯣꯛꯇꯥꯛꯄꯨ ꯃꯌꯦꯛ ꯁꯦꯡꯅ ꯎꯕ ꯐꯪꯂꯕꯁꯨ ꯇꯝꯄꯥꯛꯀꯤ ꯂꯝ ꯀꯌꯥ ꯑꯃꯁꯨ ꯂꯣꯛꯇꯥꯛ ꯄꯥꯠꯀꯤ ꯑꯀꯣꯏꯕꯗ ꯈꯨꯟꯗꯥ ꯂꯩꯇꯥꯗꯨꯅ ꯂꯩꯔꯤ
1: ꯅꯨꯡꯊꯤꯜ ꯄꯨꯡ 4:05 ꯆꯠꯄ ꯃꯇꯝꯗ ꯌꯥꯏꯐ ꯌꯨꯝꯕꯥꯜꯒꯤ ꯊꯧꯔꯝꯗ ꯍꯨꯏꯅ ꯆꯤꯛꯄꯗꯒꯤ ꯅꯥꯍꯜꯂꯛꯄ ꯌꯥꯕ ꯂꯩꯅꯥ ꯔꯦꯕꯤꯁ ꯍꯥꯏꯔꯤꯕ ꯂꯩꯅꯥ ꯑꯁꯤꯕꯨ ꯍꯦꯟꯅ ꯀꯨꯞꯅ ꯈꯪꯍꯟꯗꯨꯅ ꯆꯦꯛꯁꯤꯜ ꯋꯥꯔꯣꯜ ꯀꯌꯥꯒ ꯂꯣꯏꯅꯅ ꯂꯥꯟꯊꯣꯛꯆꯒꯅꯤ ꯔꯦꯕꯤꯁ ꯂꯩꯅꯥꯒꯤ ꯃꯇꯥꯡꯗ ꯈꯪꯖꯤꯟꯕ ꯌꯥꯕꯁꯤꯡ ꯍꯥꯏꯕ ꯍꯤꯔꯝ ꯑꯁꯤꯗ ꯗꯣꯛꯇꯔ ꯔꯥꯖꯀꯨꯃꯥꯔ ꯂꯇꯥꯁꯅ ꯁꯨꯄ꯭ꯔꯤꯟꯇꯦꯟꯗꯦꯟꯠ ꯁ꯭ꯇꯦꯠ ꯚꯦꯇꯅꯔꯤ ꯍꯣꯁꯄꯤꯇꯥꯜ ꯎꯅꯗꯨꯅ ꯋꯥꯔꯤ ꯁꯥꯕ ꯎꯅꯗꯨꯅ ꯋꯥꯔꯤ ꯁꯥꯕꯤꯒꯗꯕꯤ ꯁꯦꯔꯥꯝ ꯂꯤꯟꯊꯣꯏ ꯊꯧꯔꯝ ꯑꯁꯤꯕꯨ ꯄꯨꯊꯣꯛꯄꯤ ꯊꯣꯛꯆꯣꯝ ꯔꯦꯅꯨꯕꯂꯥ
4: ꯃꯁꯤ ꯑꯩꯈꯣꯏꯅ ꯅꯥꯔꯛꯇ꯭ꯔꯤꯉꯩꯗꯗꯤ ꯍꯥꯏꯔꯤꯕ ꯔꯦꯕꯤꯁ ꯍꯥꯏꯕ ꯂꯥꯏꯅꯥ ꯑꯁꯦ ꯑꯩꯈꯣꯏ ꯃꯄꯨꯡ ꯐꯥꯅ ꯊꯤꯡꯕ ꯉꯝꯃꯦꯕ ꯇꯧꯕꯇꯕꯨ ꯑꯩꯈꯣꯏꯅ ꯅꯥꯔꯕ ꯃꯇꯨꯡꯁꯤꯗ ꯂꯥꯏꯑꯣꯡ ꯎꯠꯄ ꯍꯧꯈꯤꯗꯥꯔꯒꯗꯤ ꯃꯥꯒꯤ ꯇ꯭ꯔꯤꯠꯃꯦꯟ ꯑꯃ ꯂꯩꯇꯦꯕ ꯃꯁꯤ ꯁꯥꯗ ꯑꯣꯏꯒꯦꯔ ꯅꯠꯇ꯭ꯔꯒ ꯃꯤꯗ ꯑꯣꯏꯒꯦꯔ ꯃꯥꯒꯤ ꯁ꯭ꯄꯦꯁꯤꯐꯤꯛ ꯇ꯭ꯔꯤꯠꯃꯦꯟ ꯂꯩꯇꯦꯕ ꯑꯗꯨꯅꯅꯤ ꯑꯩꯈꯣꯏꯅ ꯔꯦꯕꯤꯁ ꯍꯥꯏꯔꯤꯕ ꯂꯥꯏꯅꯥ ꯑꯁꯦ ꯑꯗꯨꯛꯀꯤ ꯃꯇꯤꯛ ꯏꯝꯄꯣꯔꯇꯦꯟ ꯑꯣꯏꯅ ꯃꯌꯥꯝꯅ ꯂꯧꯅꯔꯤꯕꯁꯦ ꯑꯗꯨꯒ ꯍꯥꯏꯔꯤꯕ ꯚꯥꯏꯔꯁ ꯑꯁꯤꯒꯤ ꯃꯥꯒꯤ ꯃꯁꯥꯁꯤ ꯑꯗꯨꯛꯀꯤ ꯃꯇꯤꯛ ꯃꯥꯒꯤ ꯃꯄꯥꯡꯒꯟ ꯀꯟꯕ ꯅꯠꯇ꯭ꯔꯒꯅ ꯃꯤꯕꯨ ꯁꯤꯍꯟꯅꯍꯟꯕ ꯁꯥꯕꯨ ꯁꯤꯍꯟꯅꯍꯟꯕ ꯇꯨꯍꯟꯕꯤꯕ ꯇꯥꯔꯒꯁꯨ ꯑꯩꯈꯣꯏꯒ� ꯌꯨꯝꯗ ꯂꯩꯔꯤꯕ ꯃꯔꯨꯑꯣꯏꯅ ꯑꯩꯈꯣꯏꯅ ꯅꯨꯃꯤꯠ ꯈꯨꯗꯤꯡꯒꯤ ꯁꯤꯖꯤꯟꯅꯔꯤꯕ ꯁꯥꯕꯣꯟꯒꯨꯝꯕꯀꯣ ꯑꯗꯒꯤ ꯑꯦꯅꯤ ꯗꯤꯇꯔꯖꯦꯟ ꯅꯠꯇ꯭ꯔꯒꯅ ꯑꯦꯟꯇꯤꯁꯦꯞꯇꯤꯛ ꯁꯣꯂꯨꯁꯟ ꯑꯃꯅ ꯑꯗꯨ ꯃꯥꯁꯤ ꯏꯔꯥꯏ ꯂꯥꯏꯅ ꯍꯥꯠꯄ ꯉꯝꯃꯦ ꯍꯥꯏꯖꯔꯤꯕ
1: ꯅꯨꯃꯤꯗꯥꯡ ꯄꯨꯡ 6:10 ꯇꯥꯕ ꯃꯇꯝꯗ ꯅꯍꯥꯔꯣꯜ ꯈꯣꯟꯖꯦꯜꯒꯤ ꯁꯔꯨꯛ ꯑꯃ ꯑꯣꯏꯅ ꯀꯅꯥꯅ ꯀꯔꯤ ꯍꯥꯏꯔꯤ ꯍꯤꯔꯝꯅ ꯉꯁꯤꯒꯤ ꯅꯍꯥ ꯑꯃꯗꯤ ꯊꯕꯛ ꯐꯪꯗꯕꯒꯤ ꯈꯨꯗꯣꯡꯆꯥꯗꯕ ꯍꯤꯔꯝ ꯑꯁꯤꯗ ꯇꯣꯉꯥꯟ ꯇꯣꯉꯥꯟꯕ ꯅꯍꯥꯁꯤꯡꯒꯤ ꯋꯥꯈꯜꯂꯣꯜ ꯀꯌꯥ ꯑꯃ ꯐꯣꯡꯗꯣꯛꯅꯕꯒꯤ ꯃꯤꯀꯨꯞ ꯑꯃ ꯄꯤꯔꯤꯕ ꯊꯧꯔꯝ ꯑꯁꯤ ꯁꯨꯡꯁꯣꯏ ꯁꯣꯏꯗꯅ ꯇꯥꯕꯤꯌꯨ ꯊꯧꯔꯝ ꯂꯥꯟꯊꯣꯛꯄꯤꯒꯗꯕꯁꯤꯡꯗꯤ ꯒꯤꯇꯤꯀꯥ ꯁꯃꯨꯔꯥꯏ ꯂꯥꯠꯄꯝ ꯑꯃꯗꯤ ꯍꯦꯔꯤꯁꯟ ꯀꯩꯁꯥꯝ
5: ꯑꯍꯥꯟꯕꯃꯛꯇꯗ ꯑꯀꯥꯁꯕꯥꯅꯤ ꯏꯝꯐꯥꯜꯅ ꯁꯟꯗꯣꯛꯆꯕ ꯅꯍꯥꯔꯣꯜꯒꯤ ꯈꯣꯟꯖꯦꯜ ꯇꯥꯕꯤꯔꯝꯂꯤꯕ ꯈꯨꯗꯤꯡꯃꯛꯄꯨ ꯅꯥꯟꯗꯩ ꯕꯔꯃꯨꯅꯤꯀꯥ ꯆꯅꯨꯅ ꯈꯨꯔꯨꯝꯖꯔꯤ ꯑꯩꯒꯤ ꯂꯩꯐꯝꯅ ꯁꯂꯥꯃꯅꯤ ꯂꯩꯀꯥꯏꯗꯒꯤꯅꯤ ꯉꯁꯤ ꯅꯍꯥꯔꯣꯜꯒꯤ ꯈꯣꯟꯖꯦꯜꯒꯤ ꯀꯅꯥꯅ ꯀꯔꯤ ꯍꯥꯏꯔꯤ ꯍꯥꯏꯕ ꯊꯧꯔꯝ ꯑꯁꯤꯗ ꯊꯝꯂꯤꯕ ꯉꯁꯤꯒꯤ ꯅꯍꯥ ꯑꯃꯗꯤ ꯊꯕꯛ ꯐꯪꯗꯕꯒꯤ ꯈꯨꯗꯣꯡꯆꯥꯗꯕ ꯑꯁꯤꯒꯤ ꯃꯇꯥꯡꯗ ꯑꯩꯒꯤ ꯑꯣꯏꯕ ꯋꯥꯐꯝ ꯈꯔꯗꯪ ꯃꯌꯥꯝꯒꯤ ꯃꯐꯝꯗ ꯊꯝꯖꯒꯦ ꯃꯗꯨꯗꯤ ꯉꯁꯤꯒꯤ ꯅꯍꯥꯁꯤꯡ ꯑꯁꯤꯅ ꯑꯩꯈꯣꯏꯒꯤ ꯈꯨꯟꯅꯥꯏ ꯑꯁꯤꯒꯤꯗꯤ ꯇꯨꯡꯒꯤ ꯌꯨꯝꯕꯤ ꯑꯃ ꯑꯣꯏꯔꯤꯕꯅꯤ ꯃꯈꯣꯏꯒꯤ ꯃꯁꯥꯗ ꯍꯩꯊꯣꯏ ꯁꯤꯡꯊꯣꯏꯕ ꯑꯁꯤꯗꯁꯨ ꯅꯠꯇꯅ ꯑꯑꯣꯟꯕ ꯌꯥꯋꯜ ꯑꯃ ꯄꯨꯔꯛꯄ ꯉꯝꯕꯒꯤ ꯊꯧꯅꯥ ꯃꯔꯤꯡꯖꯦꯜ ꯑꯗꯨ ꯃꯈꯣꯏꯗ ꯂꯩꯔꯤ ꯑꯗꯨꯕꯨ ꯊꯕꯛ ꯐꯪꯗꯕ ꯍꯥꯏꯕꯁꯤꯅ ꯌꯥꯝꯅ ꯈꯨꯗꯣꯡꯆꯥꯗꯕ ꯂꯝꯕꯤ ꯑꯃ ꯑꯣꯏꯗꯨꯅ ꯂꯩꯔꯤ ꯃꯗꯨꯗꯤ ꯗꯤꯒ꯭ꯔꯤ ꯁꯨꯅ ꯄꯥꯏꯔꯕꯁꯨ ꯆꯥꯅꯕ ꯊꯕꯛꯀꯤ ꯈꯨꯗꯣꯡꯆꯥꯕ ꯐꯪꯗꯕ ꯑꯁꯤꯗꯁꯨ ꯅꯠꯇꯅ ꯁ꯭ꯀꯤꯜ ꯗꯤꯕ꯭ꯂꯞꯃꯦꯟꯠ ꯃꯇꯤꯛ ꯆꯥꯅ ꯂꯩꯇꯕꯅ ꯌꯥꯝꯅ ꯆꯥꯎꯕ ꯃꯔꯝ ꯑꯃ ꯑꯣꯏꯗꯨꯅ ꯂꯩꯔꯤ ꯃꯁꯤꯗꯒꯤ ꯍꯦꯟꯅ ꯈꯟꯖꯤꯟꯕꯅ ꯃꯔꯝ ꯑꯣꯏꯔꯒ ꯅꯍꯥꯁꯤꯡꯒꯤ ꯍꯛꯆꯥꯡꯗ ꯁꯣꯛꯂꯛꯄ ꯑꯁꯤꯗꯁꯨ ꯅꯠꯇꯅ ꯆꯥꯍꯩꯗꯕ ꯐꯠꯇꯕ ꯆꯤꯟꯖꯥꯛ ꯅꯤꯁꯥ ꯀꯌꯥ ꯁꯤꯖꯤꯟꯅꯔꯛꯄꯁꯨ ꯂꯩꯇꯕ ꯅꯠꯇꯦ
1: ꯍꯣꯡꯂꯛꯂꯤꯕ ꯃꯥꯂꯦꯝꯒꯤ ꯏꯖꯨꯀꯦꯁꯟ ꯁꯦꯛꯇꯔ ꯑꯁꯤꯗ ꯑꯩꯅ ꯂꯩꯔꯤꯕ ꯃꯐꯝ ꯑꯁꯤꯒꯤꯗꯃꯛ ꯀꯗꯥꯏ ꯐꯥꯎꯕ ꯑꯩꯅ ꯇꯝꯂꯤꯕ ꯃꯍꯩꯅ ꯀꯥꯟꯅꯕ ꯑꯃꯗꯤ ꯑꯐꯕ ꯄꯨꯔꯛꯄ ꯌꯥꯒꯅꯤ ꯍꯥꯏꯕ ꯑꯆꯦꯠꯄ ꯋꯥꯈꯜꯂꯣꯜ ꯀꯌꯥ ꯊꯝꯗꯨꯅ ꯄꯨꯊꯣꯛꯄ ꯊꯧꯔꯝ ꯑꯇꯣꯞꯄ ꯃꯉꯥꯜ ꯁꯦꯞꯇꯦꯝꯕꯔ 29 ꯂꯩꯕꯥꯛ ꯄꯣꯛꯄ ꯅꯨꯃꯤꯠ ꯑꯁꯤꯒꯤ ꯑꯌꯨꯛ ꯄꯨꯡ 6:30 ꯇꯥꯕ ꯃꯇꯝꯗ ꯃꯦꯅꯦꯖꯃꯦꯟ ꯏꯖꯨꯀꯦꯁꯟ ꯑꯦꯟ ꯁꯣꯁꯥꯏꯇꯤ ꯍꯥꯏꯕ ꯍꯤꯔꯝ ꯑꯁꯤꯗ ꯗꯣꯛꯇꯔ ꯔꯣꯃꯦꯟ ꯀꯨꯃꯥꯔ ꯑꯦꯂꯥꯡꯕꯝ ꯑꯦꯁꯤꯁꯇꯦꯟ ꯄ꯭ꯔꯣꯐꯦꯁꯔ ꯗꯤꯄꯥꯔꯠꯃꯦꯟꯠ ꯑꯣꯐ ꯃꯦꯅꯦꯖꯃꯦꯟꯠ ꯃꯅꯤꯄꯨꯔ ꯇꯦꯛꯅꯤꯀꯦꯜ ꯌꯨꯅꯤꯚꯔꯁꯤꯇꯤ ꯎꯅꯗꯨꯅ ꯋꯥꯔꯤ ꯁꯥꯕ ꯎꯅꯗꯨꯅ ꯋꯥꯔꯤ ꯁꯥꯕꯤꯒꯗꯕ ꯑꯃꯗꯤ ꯊꯧꯔꯝ ꯑꯁꯤꯕꯨ ꯄꯨꯊꯣꯛꯄ ꯔꯥꯏꯆꯟꯗ ꯆꯤꯡꯊꯥꯝ
6: ꯃꯦꯅꯦꯖꯃꯦꯟꯠ ꯏꯁ ꯅꯣꯠ ꯖꯁ ꯑꯕꯥꯎꯠ ꯃꯦꯅꯦꯖꯤꯡ ꯑꯣꯔꯒꯅꯥꯏꯖꯦꯁꯟ ꯅꯤ ꯑꯕꯥꯎꯠ ꯃꯦꯅꯦꯖꯤꯡ ꯂꯥꯏꯐ relationships and managing a society masisu management is scope ta tingbi ai masina social value create to boda aduga managing society based on social value systems how the applicable way has batare management gi khoi ton ton the field of specialization sing da maru iba domain sing high body for example marketing lay marketing se khona people's e mage needs khangdo pa aduga adudagi haurakan da ekona solution design to go high the need satisfy to go way has batare
1: ಇಂಗ್ಲಿಸಿಂಗ ಮಚನಿ ಪಾನ್ ಮರಿಫು ತರಾತರುಕ್ ಸೆಪ್ಟೆಂಬರ್ ಕುಂಟ್ರಾದ ಪೋಖಿಬ ಜನನೇತಾ ಹಿಜಂ ಇರಾಬೋದ್ ಯಾಮ್ ನಮಿಯಿಂಗ್ ಸಾನ್ಬ ಲಮ್ದಮ್ ಸಿಗಿ ಮಥೌನ ಲೈಬ ನಿಂಗ್ ತಮ್ ಲಾನ್ಮಿಯಮ ಒಯ್ಕಿ ಖುನಾಯ ಸಿಗಿ ಲೈಂಗಾಕ್ಲೋನ ಮದಿ ಸನ್ಮಿದ್ಲೋನ್ ಮಮುತ್ ತಾನ ಖಂಗ್ಬ ಲುಚಿಂಗ್ಬ ಮಸುನಿ ಹಿಜಂ ಇರಾಬೋದ್ ಕುಮ್ನ ಮಮ ಲೈಬಾಕ್ ಪು ಅಸುಕಿ ಮತಿಕ್ ನುಸಿಜಬ ಮಿಯಾಮ್ಗಿ ಯೈಫನಬ ಖನ್ಬನ ಮಸಿನ್ ಒಯ್ಜಕಿಬ ಲೈಪೋಕ್ ಅಸಿಬು ಐಕೊಯ್ನ ಕೌಫದೆ ಸೆಪ್ಟೆಂಬರ್ ಕುಂಟ್ರಾ ಅಸಿ ಹಿಜಂ ಇರಾಬೋದ್ಗಿ ಮಪೋಕ್ ನುಮಿಟ್ನಿ ನುಮಿಟ್ ಅಸಿಗ ಮರಿ ಲೈನನ ಆಕಾಶವಾಣಿ ಇಂಫಾಲ್ನ ಅಖನಬ ಥೌರಮ ಮಮ ಅಯುಕ್ ಪುಂಗ್ ತರೇಟ್ ತಾಬು ಮಟಮ್ದ ಖೊಂಜೆಲ್ ನಾಚೋಮ್ಗಿ ಥೌರಮ ಮನುಂಗ್ ಚನ್ನ ಸಂದೋಕ್ಚಗನಿ ಅಯಿಬ ಸರಚಾನ್ ಥಿಯಾಮ್ ಥೌರಮ್ ಲಾಂಥೋಕ್ಪಿಗದಬ ಲೈಶ್ರಮ್ ಮೆಗಜಿತ್ ಅಮದಿ ಮೀನಾಕ್ಷಿ ಸಗೋಲ್ಸೆಮ್ ಖೊಂಜೆಲ್ದ ಥೋಕ್ಚೋಮ್ ಗೋಬಿನ್ ಖ್ವಾಯ್ರಕ್ಪಂ ಬಿಸ್ವಾಮಿತ್ರ ಅಮದಿ ಭೂಧ ಥೊಯ್ದಿಂಗ್ ಥೌರಮ್ ಪುಥೋಕ್ಬ ದಿಲೀಪ್ ಮಯೇಂಗ್ಬಂ ಪುಥೋಕ್ಪದ ತೆಂಗ್ಬಾಂಗ್ಬ ವಾಹೆಂಗ್ಬಂ ಇಂದ್ರ ಕುಮಾರ್
7: ಬರ್ಮಾದ ಲೈರಿಬ ಮಿತೈಸಿಂಗ್ನ ಮತಂ ಕುಯ್ನ ಮಣಿಪುರ್ ಥಾದೋಕಿಬದಗಿ ಮಣಿಪುರ್ ಬು ಕಾವ್ಕಿಬಗ ಚಪ್ ಮಾನರಂಬದು ಓಬದ ಇರಾಬೋದ್ಗೆ ಥಮೋಯ್ ಶೋಕಿ ಮೈತೈ ಮಸೇನ್ ಉನ್ನಬದ ಫಾವ್ಬ ಅವಾ ಲೋನ್ನ ವಾರಿ ಸಾನಬದು ಊರಗ ಹೇನ ಪೇಂದಬ ಪೋಕಿ ಮಹಾಶಭಾಗಿ ತಿಲ್ಲಿಬ ಅಚೌಪ ಮಿಫಮ್ ಅದುದ ಇರಾಬೋಟ್ನ ಹಾಯ್ಕಿ
8: ಜಾತಿಗೆ ಲೋನ್ ಹಾಯ್ಬಸಿ ಜಾತಿಬು ಫಾಜನ್ನಬ ಅಕನ್ಬ ಥೌರಿನಿ ಅಮಸುಂ ಚೌಕನ್ನಬಗೆ ಲೂರಬ ಥಾಕ್ನಿ
9: ಇರಾಬೋಟ್ ಐಕೋಯ್ಗೆ ನೂಸಿದರಬಲು ಚಿಂಬ ಮಣಿಪುರ ನಂಗು ಹಲಪ್ಪ ಪಾಮ್ಲಿನೆ
1: ನುಪಿಜಾ ಒಯ್ಬಿಸಿಂಗ್ಬು ಹಿರಂ ಕಯಾದ ಥೌನ ಹಾಪಿರಿಬ ಅಮದಿ ಫಿದಂ ನಫಂ ಒಯ್ಬ ಯಾಬ ನುಪಿ ಕಯಾಮರೊಂಗಿ ಖೊಂಜಲ್ ತಹಂದುನ ವಾಖಲ್ ಲೌ ಸಿಂಖಕ್ ನತನ ಪಾಂಗಲ್ ಥೌನ ಅಮದಿ ಮಸಾನ ಮಸಾಬು ಥಾಜಹನ್ಬ ಗಮ್ನಬಗಿ ಇಥಿಲ್ ಕಯಾ ಪಿಬಿರಿ ಆಕಾಶವಾಣಿ ಇಂಫಾಲ್ಗಿ ನುಪಿಗಿ ಥೌರಂನ ಲಾಕ್ಲಿಬ ತಾಂಗ್ ಅಮ ಥಾ ತರ ಇಂಗ್ ಲಿಸಿಂಗ್ ಅನಿ ಕುಂತರುಕ್ ಸಗೋಲ್ಸೆ ನುಮಿತ್ಗಿ ನುಂಥಿಲ್ ಪುಂಗ್ ಅಹು ಮಿನಿಟ್ ಮಂಗ ಚಟ್ಪ ಮತಂದ ನ್ಯಾಷನಲ್ ಅವಾರ್ಡ್ ಟು ಟೀಚರ್ಸ್ ಆಫ್ ಹೈಯರ್ ಎಜುಕೇಷನ್ ಅಂಡ್ ಪಾಲಿಟೆಕ್ನಿಕ್ಸ್ 2026ಗಿ ಮನಾ ಫಂಗ್ಲಬಿ ಡಾಕ್ಟರ್ ಪುಕ್ರಂಬಂ ಲೀಲಾವತಿ ಉನದುನ ವಾರಿ ಸಾಬ ಉನದುನ ವಾರಿ ಸಾಬಿಗದಬಿ ಅಯಕ್ಪಂ ಪ್ರಿಯೋಬಲ ಅಮದಿ ಥೌರಮ ಅಸಿಬು ಪುಥೋಪಿ ಥೋಕ್ಚೋಮ್ ವೇಣುಬಲ
4: ಅಖೋಯಿ ಸಾಹಿತ್ಯಗಿಸು ಹಂದಕ್ ನ್ಯಾಷನಲ್ ಅವಾರ್ಡ್ ಟು ಟೀಚರ್ಸ್ ಆಫ್ ಹೈಯರ್ ಎಜುಕೇಷನ್ ಅಂಡ್ ಪಾಲಿಟೆಕ್ನಿಕ್ ಲಿಸಿಂಗ್ ಅನಿ ಕುಂತರುಕ್ಸಿದ ಅಖೋಯಿ ಲೀಲಾವತಿನ ಫಂಗ್ಬಿರಕ್ಪಸೆ ಸಿಗಿದಮಕ್ತ ಅಖೋಯಿ ನುಪಿಗಿ ಥರೋಂಗಿ ಮೈಕೈದಗಿಸು ಹರಾವಬ ನುಂಗಾಯಬ ಫೊಂಗ್ದೋಕ್ಸರಿ
10: ಥಗಚರಿ
4: ಅದುಗ ಹೈರಿಬ ಅವಾರ್ಡ್ ಚೆ ಅಖೋಯಿ ಇಸಾದ ಫಂಗ್ನಿ ಹಾಯ್ಬಸೆ ಅದುಂ ಖಂಗಗ ಥಾಗಿಬರ ನತ್ರಗ ಮಸಿಗಿ ಥಾಬ ಮತಂಸಿದನ ಕರಿ ಕರಿ ಚಂಗಿ ಅದುಗ ಕರಿ ಕರಿ ಕಂಟ್ರಿಬ್ಯೂಷನ್ ಸಿಂಗ್ಬ ತೌಬ ದರ್ಕಾರ್ ಲೈಬಗೆ ಹಾಯ್ಬದು ಅಮು ಮಖಾ ತಾನ ತಾಮಿನ
10: ಅವಾರ್ಡ್ ಸಿ ಥಾಬದ ಹೇಗ್ ಫಂಗನಿ ಹಾಯ್ಬಸು ಖಂಜಗಿಬಸು ಲೈಜದೆ ಪಖತ್ತಿ ಪಖತ್ಗಿ ಕೋ ಇವನ್ ಫೋಮ್ ಫಿಲಪ್ ತೌಬದಗಿ ಬೋ ಅಸುಕಿ ವಾನ ತೌಜಗಿ ಕೈಗಿನೋದಿ ಮಾಗಿ ಕ್ರೈಟೇರಿಯಾ ಸೆ 68 ನೇ ಕೋ ಅವಾರ್ಡ್ ಸಿ ಥಾರಕ್ಪ ಮತಂದ ಐನ ಥಾದ್ರಿಂಗೈ ಮಮಾಂಗ್ದ ಕೋ ಐನ ಕರಿ ಕರಿ ತೌಜಗಿಗೆ ಹಾಯ್ಬ ಕಾನ್ಸಿದ 2014ದ ಐನ 15ದಬುದಿ ಥಬಕ್ ತೌಜರಗಸು ಕೋ ಐನ 14ಸಿದನೆ ಪೆದಾಗೋಗಿಗೆ ಲೈರಿಕ್ ಅಮ ಖಕ್ ಫೊಂಗ್ಜಕಿಬ ಟು ಡಾನ್ಸ್ ಫಾರ್ಮ್ಸಿದ ಭರತನಾಟ್ಯಂ ಅಂಡ್ ಮಣಿಪುರಿ ಕೋ
1: ಇಧೌ ದಾಂಗ್ತನ ಯೋಮ್ಸಿಲ್ಲಬ ಪುನ್ಸಿ ಇದೋಮ್ ಹಿಂಗ್ನಬಗಿ ಲಂಬಿ ತೀಬದ ನಕ್ನ ನಕ್ನ ನಕ್ಸಿನ್ನಬ ಗಮದ್ರಬ ಐಖೊಯ್ ಮಿಯೋಯ್ಬಗಿ ಪುನ್ಸಿ ಕುಮ್ಗಿ ಕುಮ್ಹೈ ನಂಗ್ನ ಯೌರಕ್ಪದ ಮಿಕುಪ್ ಖರದಿ ಐಖೊಯ್ ಪುನ್ಸಿನರಿ ಹಿಂಗ್ಮಿನರಿ ನಿಂಗ್ಸಿಂಗ್ಲದುನ ನೋಕ್ಮಿನ್ನರಿ ಪುನ್ಸಿ ವಾರಿ ಲಿನದುನ ಕುಮ್ಗಿ ಕುಮ್ಹೈ ನಂಗ್ನ ತಂಬಿರಿ ಪುನ್ಸಿಸೆ ಮೈಹಾಕ್ಸು ಪೊಥಾಗದಬನಿ ಐಕೊಯ್ ಪುನ್ಗದಬನಿ ವಾಫಮ್ ಅಸಿಗ ಲೊಯ್ನನ ಲಾಕದೌರಿಬ ಚಯೋಲ್ಗಿ ಮಪಾವ್ ಪೂವ ಥೌರಂ ಚಯೋಲ್ಸಿದ ಮತಾಂಗ್ ಅಸಿದ ಲೊಯ್ಸಿಂಜರಿ ಮಥಂಗ್ ಇರಾಯ್ ಪುಂಜಾ ಅಸಿಮಕ್ತದ ಅನೌಬ ಚಯೋಲ್ಗಿ ಮಪಾವ್ಗ ಲೊಯ್ನನ ಮುಕ್ ಹಂಜರಕ್ಕೆ ಮತ ಮಧು ಫಾವ್ಬದಂಗಿ ಯಾಯ್ಫಬ ನುಂಗಾಯ್ಬ ಪುಂನಮಕ್ಕಿ
11: ಸಯೋಲ್ ಸಿದ ತಾಬಿಕ್ರೆ ಥೌರಮ್ ಲಾಂಥೋಕ್ಪಿಕಿಬಿ ನಿಲ್ಸ್ರೀ ಹೈಸ್ನಾಮ್ ಥೌರಮ್ ಪುಥೋಕ್ಪ ಸಗೋಲ್ ಸೆಮ್ ರೋಮಾ ಥೌರಮ್ ಸಂದೋಕ್ತುನ ತಹಂಜರಿಬ ಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗಾಯ್ ಚನೆಲ್ಗಿ ನುಮಿದಾಂಗಿ ಥೌರಮ್ ಪರೆಂಗ್ನಿ ಹೌಜಿಕ್ ಪುಂಫಮ್ ಸಿದ ಮತಮಿಸೈ ಅನಿಖಕ್ ಮಥಂಗ್ ಮಥಂಗ್ ಒಯ್ನ ಲಾಂಥೋಕ್ ಸರಿ kudol gi han bata tabi resi nangi mai thong khumliba asumla se